ತಿರಿತುವ ಬಸ್ತುವೇ ಸುವಿಶೇಡ ಮಗತ್ತುವ ಕ್ರಿಸ್ತುವೆ ಪರಿಶುದ್ಧನೆ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತಿಯಂತೋ.

0: கேட்ட பாடலுடன் நிறைவு பெற்றது திரைகானம். அடுத்த அறிவிப்பு தொடர்கிறது.
1: ಅದಕ್ಕೋಸ್ಕರ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಐಎಎಸ್ ಆಫೀಸರ್ ಆಗು ಅಂತ ನಾನು ವಿಶ್ ಮಾಡ್ತೀನಿ ನಿನಗೆ. ಓಕೆ, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿಸ್ ಹಕ್ಕಿಯ ಬಳಗ ಪ್ರೋಗ್ರಾಮ್.

ಇದುವರೆಗೆ ಹಕ್ಕಿಯ ಬಳಗ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು.

ಇಶಾ ಗೌರ್ ಮತ್ತು ಫರಾನ್ ಸಬ್ರಿಯವರ ಧ್ವನಿಯಲ್ಲಿ 1920 ಹಾರರ್ಸ್ ಆಫ್ ದ ಹಾರ್ಟ್ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಲಾಪತಾ ಲೇಡೀಸ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ.

ಸ್ಯಾಮ್ ಬಹದ್ದೂರ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಅವರ ಧ್ವನಿಗಳಲ್ಲಿ. 3:32:50 ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಅಖಂಡ ಚಿತ್ರದ ಗೀತೆ ಸಪ್ನಾ ಪಾಠಕ್ ಮತ್ತು ಪ್ರಕಾಶ್ ಪ್ರಭಾಕರ್ ಗೀತೆ ಹಾಡಿದ್ದಾರೆ.

ಧೂಮಾಮ್ ಚಿತ್ರದ ಗೀತೆಯನ್ನು ಕೇಳಿದರೆ ರಜತ್ ಹೆಗಡೆ ಅವರ ಧ್ವನಿಗಳಲ್ಲಿ. 3:45 ರಾಧೇ ಶ್ಯಾಮ್ ಚಿತ್ರದ ಗೀತೆ ಅರಿಜಿತ್ ಸಿಂಗ್ ಗೀತೆ ಹಾಡಿದ್ದಾರೆ.